ಐ ಶರಣಾಗತ ವೈರಿ ವಧೂ ಜನ ವೀರವರಾಭಯದಾಯಿಕರೇ ತ್ರಿಭುವನ ಮಸ್ತಕ ಶೂಲ ವಿರೋಧಿ ಶಿರೋಧಿ ಕೃತಾಮಲ ಶೂಲಕರೇ.

ನಾಯಕ ನಾಟನ ನಾಟಿತ ನಾಟ್ಯರತೆ ಜಯ ಜಯ ಹೇ ಮಹಿಷಾಸುರ ಮರದಿನಿ ರಮ್ಯಕ ಪರದಿನಿ ಶೈಲಸುತೆ ಐಸು ಮನಸ್ಸ